ಬೈನರಿಂಗನ ಸಂಜಪ್ಪಣಿ ತಿನ್ನರೋ ನನಾಹೌದ ಸಂಜಪ್ಪಂಬು ತೋಳ ಬಗೆ ಕಾಲ್ಬಂಬು ಸೇ.

ನುಜಾಗಿ ಮೈಥೋಂಗ್ ಉರುಬದ ಘಾಖ್ರಬ ಪಖಂಗ್ ಮಿಕುಪ್ತುದ ಲೇಪ್ಖ್ರಮಾಲೆ ಪಖಂಗ್ ಮಾನ ನುಜಾ ಒಯ್ಬಿನ ಥಮೊಯ್ಗಿ ಮಬೇಮನಿ ಹಾಯ್ನಾ.

ಉದಿತ್ ನಾರಾಯಣ ಮದಿ ಅಲ್ಕಾ ಯಾಕ್ನಿಗ್ ಅನಿಪುನ ಸಮಿನಬ ಇಸೆಯ ಸಿತಾಹನ್ ಜಕಿ ಬಗಲೋಯ್ನ ದಕಗಸಿಗೆ ಒನತಿ ಗೀತ್ ಲಂಥೋಸಬ ಮತಾಂಗ ಅಸಿದ ಲೋಜರೆ ಅದೊಮ್ನ ಥೌಡಮ್ ತಾಬಿರಿ ಬರ್ಸಿ ಮೆಗಹರ್ ಸಾಮ ಅಹುಮ್ ದಸ್ಪೆಕ್ ಮಂಗಾಗಿ FM ಸಂಗೈ ಚೆನಲ್ ದೆಗಿನಿ.

0: ಆಗ್ತದೆ ಅದುದಿ. ಅದು ಹೊರೆ ಕರಿಗುಂಬ ಐತೆ ಮನ.
1: ಹೋಯ್ ಹೋಯ್ ಐ ಕೌರಕ್ಕೆ
0: ಅದುದಿ ಥೋಂಗ್ಸಿ
1: ಅದು ಹಂಗಾರ ಸನ್ ಐ ನತೆ ಮಿಗಿ ಮನ ಆಗ್ತ ಅಮುಕ್ತ ಚಮ್ಮುಕೆ.
0: ಫರೆ ಫರೆ ತಾದ ದಿದಿ ಐ ಯೋಗ್ಯರೇ.

0: ನಹರೋಗಿ ಕುಂಜಲ್ ಥೌರಂ ತಾಬಿರಿಬ ಪುಂನಮಕ್ಬು ಅದೊಂಗಿ ಮರು ಚಾಪ್ಲಿನಾ ಮೈಸ್ನಾಮ್ ಅಮದಿ
1: ಸ್ವಯಂ ಜಿದಿನಾ
0: ತರಾಮ್ ನೋಕ್ಚರಿ ಖರುಂಜರಿ
1: ನಸಿಗೆ ಥೌರಂದ ಥಮ್ಜರಿ ಮತಮ್ಗಿ ಇ ಪಾ
0: ಥೌರಮಸ್ತಿದ ಥಮ್ಜರಿ ಕ್ವಾಕೈತಲ್ ತಲೈಪ ಮಹೈ ಸಿವಿಲ್ ಸರ್ವಿಸ್ ಇನ್ಸ್ಟಿಟ್ಯೂಟ್ ಕಿ ಕರೆಂಟ್ ಅಫೇರ್ಸ್ ಕಿ ಫ್ಯಾಕಲ್ಟಿ ಒಯ್ನ ಥೌ ಪುಬಿರಿಬ ಪುಕ್ರಮ್ ಸುನಿಲ್ ಕಾಂತಗ ಉನದುನ ವರಿ ವತೈ ಸಾವ
1: ಉನದುನ ವರಿ ವತೈ ಸನಜರಿಬ ಸಿಂದಿ ಚಾಪ್ಲಿನಾ ಮೈಸ್ನಾಮ್ ಅಮಸು ಸ್ವಯಂ ಜಿದಿ
0: ಹೌಜಿಕ್ ಲೋಬಿರಸಿ ನಹರೋಗಿ ಖುಂಜೋಗಿ ಮತಂಗಿ ಈಪ ಅಹಾನ್ ಬಮಕ್ತದ ಒಜಾಬು ಹಸಿ ಎಕ್ವೆಗಿ ಥೌರಮಸಿದ ತರಾಮ್ ನೋಕ್ಚರಿ ಒಜಾ
2: ಓಕೆ ಥ್ಯಾಂಕ್ ಯು
0: ಒಜಾ ಅಹಾನ್ ಬಸಿದಿಯ ಕುಯ್ ಕುಯ್ ದನ ಪಾಂಗ್ ಥೋಕಿಬಾ

0: ಆಕಾಶವಾಣಿ ಇಂಫಾಲ್ ಹೌಸಿಂಗ್ ನಿಮಿಡಾಂಗಿ ಪುಂಗ್ ಮಾಪಲ್ ತಾರೆ ಡೆಲ್ಲಿದಗಿ ರಿಲೇದ ನ್ಯೂಸ್ 8-9 ತಾವ ಫಂಬಿರಗನಿ
1: Good evening. This is Akashvani. I am Valsa Williams with the news at 9.